ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ವೃಂದಗಾನದಲ್ಲಿ ಕೇಳೋಣ ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ರಚನೆ ಜಗನ್ನಾಥದಾಸರು. Welcome to today's devotional music program. Dear listeners, in the beginning, let us listen to Prana Devani Nallade Kaivara Kaaninu Jagadolage, sung in chorus, written by Jagannath.

ನಾಗವಲ್ಲಿ ನಾಗರಾಜ್ ಮತ್ತು ಸಂಗಡಿಗರ ದನಿಯಲ್ಲಿ ಈಗ ಪುರಂದರದಾಸರ ರಚನೆ ಮಾನಹೀನ ಗಭಿಮಾನವೇಕೆ. ನಾಗವಲ್ಲಿ ನಾಗರಾಜ್ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಮಾನಹೀನ ಗಭಿಮಾನವೇಕೆ.

ಅಚ್ಯುತ ನೀನೆ ಮಾಧವ. ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ನೀನೆ ಅಚ್ಯುತ ನೀನೆ ಮಾಧವ, ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಪಾರ್ಟಿ.

ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರಿಂದ ಈಗ ಕನಕದಾಸರ ರಚನೆ ವ್ಯರ್ಥವಾಯಿತಲ್ಲ ಜನ್ಮವೋ. ಒನ್ ಮೋರ್ ಸಾಂಗ್ ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಕೋರಸ್, ವ್ಯರ್ಥವಾಯಿತಲ್ಲ ಜನ್ಮವೋ, ರಿಟನ್ ಬೈ ಕನಕದಾಸ.

ಪುರಂದರದಾಸರ ರಚನೆ ಮೊದಲಿಗೆ ಯೋಗಾಭೋಗ ನಂತರ ಈ ಪರಿಯ ಸೊಬಗಾವ ದೇವಲಿನ ಕಣೆ ಹಾಡಿದ್ದಾರೆ ಎಂಎಸ್ ಶೀಲಾ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ ಇನ್ ದ ಬಿಗಿನಿಂಗ್ ಯೋಗಾಭೋಗ ಆಫ್ಟರ್ ದಟ್ ಈ ಪರಿಯ ಸೊಬಗಾವ ದೇವರಲಿನ ಕಣೆ

ಮರುಗ ಮಲ್ಲಿಗೆ ಬಹುಚೆಂದ ಗೀತೆಯನ್ನು ರಚಿಸಿ ಹಾಡಿದ್ದಾರೆ ಎಚ್ ಆರ್ ಲೀಲಾವತಿ. ಮರುಗ ಮಲ್ಲಿಗೆ ಬಹುಚೆಂದ ರಿಟನ್ ಅಂಡ್ ಸಾಂಗ್ ಬೈ ಎಚ್ ಆರ್ ಲೀಲಾವತಿ.

ವೃಂದಗಾನದಲ್ಲಿ ಕೇಳಿ ಈಗ ವಾದಿರಾಜರು ಬರೆದಿರುವ ಲೋಕಭರಿತ ನೋರಂಗ. ಲೋಕಭರಿತ ನೋರಂಗ ರಿಟನ್ ಬೈ ವಾದಿರಾಜ, ಸಾಂಗ್ ಇನ್ ಕೋರಸ್.

ಒಡಲೆಂಬ ಗುಡಿಯೊಳಗೆ ಹಾಡಿದ್ದಾರೆ ಎಂಕೆ ಜಯಶ್ರೀ, ರಚನೆ ಎಸ್ ವಿ ಪರಮೇಶ್ವರ ಭಟ್. ಒಡಲೆಂಬ ಗುಡಿಯೊಳಗೆ ರಿಟರ್ನ್ ಬೈ ಎಸ್ ವಿ ಪರಮೇಶ್ವರ ಭಟ್, ಸಂಗ್ ಬೈ ಎಂಕೆ ಜಯಶ್ರೀ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashwani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ಹಿಂದಿನ ಅಮೃತ ಗುರುಕುಲ ಪಾಠದಲ್ಲಿ ಹಮೀರ್ ಕಲ್ಯಾಣಿ ರಾಗದ ವಿಳಂಬ ಆದಿತಾಳದ ತ್ಯಾಗರಾಜರ ಕೃತಿ ಮಾನಮುಲೇದ ಅಭಿಮಾನ ಮುಲೇದ ಇದನ್ನು ಹೇಳ್ಕೊಡ್ತಾ ಇದ್ದೀನಲ್ವಾ.

0: ಪಲ್ಲವಿ ಅನುಪಲ್ಲವಿ ಚರಣ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಅರ್ಥ ಆಗಿದೆಯಲ್ವೋ ಗೊತ್ತಾಗಿಲ್ಲ ನನಗೆ
1: ಚರಣ
0: ಅರ್ಥ ಆಗಿಲ್ಲ ಪಲ್ಲವಿ ಮತ್ತೆ ಅನುಪಲ್ಲವಿ ಹಾಡ್ಕೊಂಡು ಬನ್ನಿ ಎಲ್ಲಿ ಅರ್ಥ ಆಗಿಲ್ಲ ತಪ್ಪಾಗಿದ್ದ ಜಾಗದಲ್ಲಿ ಹೇಳ್ಕೊಡ್ತೀನಿ ಚರಣ ಪೂರ್ತಿ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಹಾಡಿ ಒಮ್ಮೆ ಆರೋಹಣ ಅವರೋಹಣ ಹಾಡಿ

ಸಿಂಹಾಸನಾಯ ಆದ್ಮೇಲೆ ಸಿಂಹಾಸನಾಧಿಪತಿ ಬಂದ್ಬಿಡತ್ತಲ್ಲ ಹಿಂದಿಂದ ಅತಿಥಿಯಿಂದ ಬರುತ್ತೆ, ಅದಕ್ಕೆ ಅಲ್ಲಿ ನಿಲ್ಲಿಸ್ಕೊಂಡು

0: ಈಗ ಪೂರ್ತಿ ಕೀರ್ತನೆ ಮಾಡಿದೀನಿ, ಅರ್ಥ ಆಗಿದೆ ಅಲ್ವಾ?
1: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ, ರಾಗ್ ಅಹಿರ್ ಭೈರವ್.
2: ಲಿಸನ್ ಟು ಹಿಂದೂಸ್ತಾನಿ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ, ರಾಗ್ ಅಹಿರ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಧುವಂತಿ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿಯೋನೇಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಧುವಂತಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಅನೀಶ್ ವಿದ್ಯಾಶಂಕರ್ ಅವರಿಂದ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿ ಫಣೀಂದ್ರ ಭಾಸ್ಕರ್, ಘಟ ಸಹಕಾರದಲ್ಲಿ ಟಿಎನ್ ರಮೇಶ್. ಅನೀಶ್ ವಿದ್ಯಾಶಂಕರ್ ತಮ್ಮ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳಿ ರಾಗಮಾಲಿಕೆ ರಾಗದ ವರ್ಣ ಆದಿತಾಳದಲ್ಲಿ.

ಜಗದಾನಂದ ಕಾರಕ ತ್ಯಾಗರಾಜರ ರಚನೆ ನಾಟರಾಗ ಆದಿತಾಳ. ನೌ ಜಗದಾನಂದ ಕಾರಕ ನಾಟರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನೀಶ್ ವಿದ್ಯಾಶಂಕರ್ ಅವರ ವೈನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಪಾಣೀಂದ್ರ ಭಾಸ್ಕರ್, ಘಟ ಟಿಎನ್ ರಮೇಶ್, ಎನೇಗ ಕಣ ಕಣ ರುಚಿರ, ವರಾಳಿ ರಾಗ ಅದಿತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಅನೀಶ್ ವಿದ್ಯಾಶಂಕರ್ ಇಸ್ ಪ್ರೆಸೆಂಟಿಂಗ್ ಕಂಪೋಸಿಷನ್ಸ್ ಆಫ್ ತ್ಯಾಗರಾಜ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಪಾಣೀಂದ್ರ ಭಾಸ್ಕರ್ ಆನ್ ದ ಘಟಂ ಟಿಎನ್ ರಮೇಶ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಕಣ ಕಣ ರುಚಿರ ಸೆಟ್ ವರಾಳಿ ರಾಗ ಆದಿತಾಳ.

ಶ್ರೀರಾಗ ಆದಿತಾಳದಲ್ಲಿ ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು ಸೆಟ್ಟು ಶ್ರೀರಾಗ ಆದಿತಾಳ.

ಇದುವರೆಗೂ ಅನೀಶ್ ವಿದ್ಯಾಶಂಕರ್ ಅವರ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಪಣೀಂದ್ರ ಭಾಸ್ಕರ್, ಘಟ ಟಿಎನ್ ರಮೇಶ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard violin recital by Anish Vidyashankar. He was accompanied on the mridanga by Panindra Bhaskar, the khatam TN Ramesh. Anish Vidyashankar presented compositions of Tyagaraja in his violin recital. This program is a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಜಯಂತಶ್ರೀ, ಖಯಾಲ್ ವಿಲಂಬಿತ್ ತೀನ್ ತಾಲ್, ಜಬತೆ ಪೀಹು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ರಾಗ್ ಜಯಂತಶ್ರೀ, ಖ್ಯಾಲ್ ವಿಲಂಬಿತ್ ತೀನ್ ತಾಲ್, ಜಬತೆ ಪೀಹು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಡಾಕ್ಟರ್ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೌಶಿ ಕನ್ನಡ, ಖಾಯಾಲ್ ವಿಲಂಬಿತ್ ತೀನ್ ತಾಲ್, ಕೋಲೋ ಮನವೇ ಸಖಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. He is accompanied on tabla by Dr. Ravi Kiran Nakod and harmonium by Shri D. Kumar Das. Continuing the concert, now listen to Rag Kaushi Kannada. Khyal Vilambit Tintal, Kolo Manavu Sakhi.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಡಾಕ್ಟರ್ ರವಿಕಿರಣ್ ನಾಕೋಡ್. ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರವಿ ಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
3: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
2: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ, ಎಸ್ಎನ್ ನಾರಾಯಣಮೂರ್ತಿ ಅವರಿಂದ ಘಟ. ಮೊದಲಿಗೆ ತೆಲಿಸಿ ರಾಮ ಪೂರ್ಣಚಂದ್ರಿಕೆ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
4: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್. ಹಿ ಇಸ್ ಅಕಂಪನಿಡ್ ಆನ್ ದಿ ವಯಲಿನ್ ಬೈ ಎಂ ಎಸ್ ಗೋವಿಂದಸ್ವಾಮಿ, ಆನ್ ದಿ ಮೃದಂಗಂ ಬೈ ಎಚ್ ಎಸ್ ಕೃಷ್ಣಮೂರ್ತಿ, ಆನ್ ದಿ ಘಟ ಬೈ ಎಸ್ ಎನ್ ನಾರಾಯಣಮೂರ್ತಿ. ಸಿ ರಾಮದಾಸ್ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ತ್ಯಾಗರಾಜ ತೆಲಿಸಿ ರಾಮ, ಸೆಟ್ಟು ಪೂರ್ಣಚಂದ್ರಿಕೆ ರಾಗ ಆದಿತಾಳ.

0: ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀರಾಗ ರೂಪಕತಾಳದಲ್ಲಿದೆ ಶ್ರೀವರಲಕ್ಷ್ಮಿ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಶ್ರೀವರಲಕ್ಷ್ಮಿ ಸೆಟ್ಟು ಶ್ರೀರಾಗ ರೂಪಕತಾಳ.

0: ಈಗ ಕೇಳಿ ನಳಿನಾ ಕಾಂತಿರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ಮನವ್ಯಾಲ ಕಿಂಚರ.
1: ಲಿಸನ್ ಟು ಮನವ್ಯಾಲ ಕಿಂಚರ ಸೆಟ್ಟು ನಳಿನ ಕಾಂತಿರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನವನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯೋಲಿನ್, ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ, ಎಸ್ಎನ್ ನಾರಾಯಣಮೂರ್ತಿ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಮನಿ ಸಮಾನಮೆವರು ಕರಹರ ಪ್ರಿಯರಾಗ ರೂಪಕತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: Dear listeners, you are listening to a harmonium recital by C. Ramadas. He is accompanied on the violin by M.S. Govindaswamy, on the mridangam by H.S. Krishnamurthy, on the ghata by S.N. Narayanamurthy. Continuing the program, C. Ramadas now presents a composition of Tyagaraja, Ramani Samanamevaru, set to Kharahara Priyaraga Rupakatala.

0: ಈಗ ಕೇಳಿ ಪುರಂದರದಾಸರ ದೇವರ ನಾಮ ಅಠಾಣರಾಗ ಖಂಡಚಾಪು ತಾಳದಲ್ಲಿದೆ. ಸಕಲ ಗ್ರಹಬಲ ನೀನೆ.
1: ಸಿ ರಾಮದಾಸ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ಸಕಲ ಗ್ರಹಬಲ ನೀನೆ ಸೆಟ್ಟು ಅಠಾಣರಾಗ ಖಂಡಚಾಪುತಾಳ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ, ಎಸ್ಎನ್ ನಾರಾಯಣಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a harmonium recital by C. Ramadas. He was accompanied on the violin by M.S. Govindaswamy, on the mridangam by H.S. Krishnamurthy, on ghata by S.N. Narayanamurthy. This Carnatic classical music program is a contribution of
0: Akashavani
1: Bengaluru, Anytime Indian Music.